ಕುಣಿತ ತರಲ್ಲೇಲ ಒಟ್ಟಿಲೋ ನಿರಗತಮಂತ ರಂಗಲೇ ಸಿಯಗಿರೇಲ ಎಸೆ ರೋಯ ಕಾಯಕಿ ನಾಟ ನಾಟ ನಾಟ.